ಅಂದ ನೈ ಅಲಸಾಯಿಗೆ ಪಾಮನ ಪತ್ ಪುನೀತ್ ನಾಮ ನರಂಜನ ಪರಮ ಅಂಧೇರ್ ಬಿನಾಸ್ ಜ್ಞಾನ ಗುರ್ ಅಂಜನ ಗುರ್ ಜ್ಞಾನ ಅಂಜನ ಪ್ರಭ ನರಂಜನ ಜಲ ಥಲ ಮಹಿ ಎಲ ಪೂರೆಯ ಏಕ ನಿಮ್ಖ ಜಾ ಕೇರದೆ ವಸೆಯ ಮಿಟೇ ತಸೆ ವಸೂರೆಯ ಅಗಾಧ ಬೋಧ ಸುಮರ ಸ್ವಾಮಿ ಸರ್ವ ಕಾ ಪೌ ಪಂಜನಾ ನಾನಕ ಪಯಂಪ ಚರಣ ಜಂಪ ಪಾವನ ಪತ್ ಪುನೀತ್ ನಾಮ ನರಂಜನ ಓಡ ಗಹಿ ಗೋಪಾಲ ದಯಾಲ ಕೃಪಾ ನಿಧೆ ಮುಯ ಅಸುರ ತೋ ಚರಣ ತುಮಾರಿ ಸರಣ ಸಿದ್ಧ ಹರ ಚರಣ ಕಾರಣ ಕರ್ಣ ಸ್ವಾಮಿ ಪತತ ಉದರ್ನ ಹರ ಹರೇ ಸಾಗರ ಸಂಸಾರ ಪಾವ್ಯತಾರ ನಾಮ ಸಿಮ್ರತ ಬಹುತರೆ ಆದ ಅಂತ ಬ್ಯಂತ ಖೋಜೆ ಸುನಿ ಉದರ್ನ ಸಂಸಂಗ ಬಿದೇ ನಾಗ ಪಯಂಪ ಚರಣ ಜಂಪ ಓಡ ಗಹಿ ಗೋಪಾಲ ದಯಾಲ ಕೃಪಾ ನಿಧೆ ಭಗತ ವಚಿಲ ಹರ ಬಿರದ ಆಪ ಬನಾಯ ಜಯ ಜಯ ಸಂತ ಆರಾಧ್ಯ ತಹ ತಹ ಪ್ರಗಟಾಯ ಪ್ರಭ ಆಪ ಲಿಗೆ ಸುಮಾಯ ಸಹ ಸುಪಾಯ ಭಕ್ತ ಕಾರ್ಜ ಸಾರಯ ಆನಂದ ಹಾರ್ಜಸ ಮಹಾಮಂಗಲ ಸರ್ವ ದುಃಖ ವಿಸಾರಯ ಚಮತ್ಕಾರ ಪ್ರಗಾಸ ದಯ ದಿಸ ಏಕ ತಹ ದೃಷ್ಟಾಯ ನಾನಕ ಪಯಂಪ ಚರಣ ಜಂಪ ಭಗತ ವಶಲ ಹರ ಬಿರದ ಆಪ ಬನಾಯ ಆಸಾ ಮಹಲ್ಲಾ ಪಂಜವಾ ತಿರ ಸಂತನ ಸುಹಾಗ ಮರೇ ನಾ ಜಾವೇ ಜಾ ಕೇ ಗ್ರೇವ ಹರ ನಾ ಹೋ ಸೋ ಸದಗಿ ರಾವ ಅವನಾಸಿ ಅವಗತ ಸೋ ಪ್ರಭ ಸದಾ ನವ ತನ್ ನಿರ್ಮಲಾ ನ ದೂರ್ ಸದಾ ಹದೂರ್ ಠಾಕುರ ದೈಜ ಪೂರ್ಣ ಸಸದ ಪ್ರಾಣ ಪತ ಗತ ಮತ ಜಾತೆ ಪ್ರೇ ಪ್ರೀತ ಪ್ರೀತಮ ಪಾವೇ ನಾನಕ ವಖಾಣೇ ಗುರ್ಬಚನ ಜಾಣೆ ತಿರ ಸಂತನ ಸುಹಾಕ ಮರೇ ನಾ ಜಾವೇ ಜಾಕೋ ರಾಮ ಪತಾರ ತಾಕೆ ಅಂಧ ಕಣಾ ಸುಗವಂತಿ ಸಾನಾರ ಸೋಭಾ ಪೂರ್ಬಣಾ ಮಾಣ ಮಹತ್ ಕಲ್ಯಾಣ ಹರ ಜಸ ಸಂಗ ಸುರ್ಜನ ಸೋ ಪ್ರಭು ಸರ್ವ ಸಿದ್ಧ ನವ ನಿಧ ತಿದ ಗ್ರಹ ನಹಿ ಊನಾ ಸಬ ಕಶು ಮದ್ರಬಾನೀ ತಿರೇ ಮಾನೀ ಥಿರ ಸುಹಾಗತಾ ಕಾಬಣಾ ನಾನಕ ವಖಾಣೇ ಗುರ್ಬಚನ ಜಾಣೆ ಜಾ ಕೋ ರಾಮ ಪತಾರ ತಾ ಕೇ ಅಂಧ ಕಣಾ ಆಓ ಸಖೀ ಸಂತ ಪಾಸ ಸೇವಾ ಲಾಗಿಯೇ ಪೀಸೋ ಚರಣ ಪಖಾರ ಆಪ ತ್ಯಾಗಿಯೇ ತಯಾ ಮಿಟೇ ಸಂತಾಪ ಆಪ ನೇ ಜಾಣಾಯಿಯೇ ಶರಣ ಗಹೀ ಜೇ ಮಾನ ಲೀಜೇ ಕರೇ ಸೋ ಸುಖ ಪಾಯಿಯೇ ತರ ದಾಸ ದಾಸೀ ತರ ಉದಾಸೀ ಕರ ಜೋಡ ದಿನ ರಹಿಣ ಜಾಗಿಯೇ ನಾನಕ ವಖಾಣೇ ಗುರ್ಬಚನ ಜಾಣ ಆಓ ಸಖೀ ಸಂತ ಪಾಸ ಸೇವಾ ಲಾಗಿಯೇ ಜಾ ಕೇ ಮಸ್ತಕ ಭಾಗ ಸೇ ಸೇವಾ ಲಾಯಾ ತಾ ಕೀ ಪೂರ್ಣ ಆಸ ಜಿನ ಸಾಧ ಸಂಗ ಪಾಯಾ ಸಾಧ ಸಂಗ ಹರ ಕೇ ರಂಗ ಗೋವಿಂದ ಸಿಮರಣ ಲಾಗ ಪರಮ ಮੋ ವಿಕಾರ ದೂಜಾ ಸಗಲ ತಿನೇ ತ್ಯಾಗ್ಯಾ ಮನ ಸಾಂತ ಸಹಜ ಸ್ವಭಾವ ಉಠ ಅರ್ಧ ಮಂಗಲ ಗುಣ ಗਾਇਆ ਨਾਨਕ ਵਖਾਣੇ ਗੁਰਬਚਨ ਜਾਣੇ ਜਾ ਕੇ ਮਸਤਕ ਭਾਕ ਸੇ ਸੇਵਾ ਲਾਇਆ ਆਸਾ ਮਹੱਲਾ ਪੰਜਵਾਂ ਸਲੋਕ ਹਰ ਹਰ ਨਾਮ ਜਪੰਤਿਆਂ ਕਛ ਨਾ ਕਹੇ ਜਮਕਾਲ ਨਾਨਕ ਮਨ ਤਨ ਸੁਖੀ ਹੋਏ ਅੰਤੇ ਮਿਲੇ ਗੋਪਾਲ ਚੰਤ ਮਿਲੋ ਸੰਤਨ ਕੇ ਸੰਗ

ಗೀತ ಹರೀತ ಹೇ ಹರ ಮೇರಿ ಹರ ಮೇರಿ ಕಥಾ ಕಹಾನಿ ಜೀ ಗುರುಪ್ರಸಾದ ಮೇರಾ ಮನ ಪೀಜೆ ಏಹಾ ಸೇವ ಬನೀ ಜೀಯೋ ಅರ್ಹಾವ ಹರ ಮೇರಾ ಸಿಮ್ರತ ಹರ ಮೇರಾ ಸಾಸ್ತ್ರ ಹರ ಮೇರಾ ಬಂದಪ ಹರ ಮೇರಾ ಪಾಯೀ ಹರ ಕೀ ಮೈ ಭೂಖ ಲಾಗ ಹರ ನಾಮ ಮೇರಾ ಮನ ತೃಪ್ತ ಹರ ಮೇರಾ ಸಾಕ ಅಂತ ಹೋಏ ಸಗಾಈ ਹਰ ਬਿਨ ਹੋਰ ਰਾਸ ਕੂੜੀ।

ತಿರುಚಂಡಾರ ಅಗ್ಯಾನನ ಸೂಜ ಮಹಾಗುಬಾರ ಪ್ರತವ್ಯಾಪ್ತ ಜರೇಕೆವಾರ ಜಾಣ ಪೈಗೆ ಪ್ರವದರಬಾರ ಆಸ ಅಂದೇಸ ಬಂದ ಪರಾನ್ನ ಮೈಲ್ ನಾ ಪಾವೆ ಬಿರ್ತ ಬೇಗಾನ್ನ ಸಗಲ ಬ್ಯಾದ ಕೈ ವಸ ಕರ ದೀನ ಹಿರ್ತ ಪ್ಯಾಸ ಜೋ ಜಲ ಬಿನ ಮೀನ ಕಶು ಸಿಯಾನಪ ಉತ್ತನಾ ಮೋರಿ ಏಕ ಆಸ ಠಾಕುರ ಪ್ರವತೋರಿ ಕರೋ ಬೇಂತಿ ಸಂತನ ಪಾಸೆ ಮೇಲೋ ನಾನಕ ಅರ್ದಾಸ ಪಯೋ ಕಿರಪಾಲ ಸಾಧ ಸಂಗ ಪಾಯ ನಾನಕ ತೃಪ್ತೆ ಪೂರಾ ಪಾಯ ಅರ್ಹಾವ ದೂಜಾ ರಾಗ ಸೂಹಿ ಮಹಲ್ಲಾ ಪಂಜವಾ ಕಾರ ತೀಜಾ ಏಕ ಓ ಅಂಕಾರ ಸದ್ಗುರ ಪ್ರಸಾದ ಮಿಥನ ಮೋ ಅಗನ ಸೋಗ ಸಾಗರ ಕಾರ ಕಿರಪಾ ಉದರ ಹರ ನಾಗರ ಚರಣ ಕಮಲ ಸರಣಾಯ ನಾರಾಯಣ ದೀನಾ ನಾಥ ಭಗತ ಪರಾಯಣ ಅರ್ಹಾವ ಅನಾಥಾ ನಾಥ ಭಗತ ಪಯ ಮೇಟನ ಸಾಧ ಸಂಗ ಜಮ ದೂತ ನಾ ಪೇಟನ ಜೀವನ ರೂಪ ಅನೂಪ ದಯಾಲಾ ರಮ ಗುಣಾ ಕಟ್ಟಿಗೇ ಜಮಜಾಲಾ ಅಮೃತ ನಾಮ ರಸನ ನಿತ ಜಾಪ ರೋಗ ರೂಪ ಮಾಯಾ ನಾ ವ್ಯಾಪ ಜಬ ಗೋಬಿಂದ ಸಂಗೀ ಸವತಾರೇ ಓ ತನಾ ಪಂಚ ಬಟವಾರೇ ಮಾನ ಭಯ ಕ್ರಮ ಪ್ರಭ ಏಕ ತೇ ಆಯ

ಕಲೆಯ ಗುಣನದ ಆನ ಸೊಗಸಾಗರ ಸ್ವಾಮಿ ಜಲ್ ತಲ್ಮಯಿ ಯಲಸೋಯಿ ಜನನಾಂಗ ಪ್ರಭ ಕೀ ಸರಣಾಯಿ ತಿಸ್ ಬಿನ ಅವರ ನ ಕೋಯಿ ಮೇರಾ ಕರ ಬನಿಯಾ ಬನ ತಾಲ ಬನಿಯಾ ಪ್ರಪರ್ಸೇ ಹರ ರಾಯ ರಾಮ ಮೇರಾ ಮನ ಸೋಯಾ ಮೀತ ಸಾಜನ ಸರಸೇ ಗುಣ ಮಂಗಲ ಹರ ಗಾಯಾ ರಾಮ ಗುಣ ಗಾಯೇ ಪ್ರಭು ತ್ಯಾಯೇ ಸಾಚಾ ಸಗಲ ಇಚ್ಛಾ ಪಾಯಿಯಾ ಗುರ ಚರಣ ಲಾಗೇ ಸದಾ ಜಾಗೇ ಮನ ವಜಿಯಾ ಬಾಧಾಈಆ ಕರೀ ನದ್ರ ಸ್ವಾಮೀ ಸುಖೇ ಗಾಮೀ ಹಲ್ತ ಪಲ್ತ ಸವಾರಿಆ ಬಿನವಂತ ನಾನಕ ನಿತ ನಾಮ ಜಪಿಯ